0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ನಾದಗಂಗೆಯ ನಿತ್ಯ ಪುಷ್ಕರ, ಭಕ್ತಿ ಕುಸುಮಾಂಜಲಿ, ಭಕ್ತಿ ಸಂಗೀತದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಅಜ್ಞಾನಿಗಳ ಕೂಡಿ ಅಧಿಕ ಸ್ನೇಹಕ್ಕಿಂತ, ಕನಕದಾಸರ ರಚನೆ ಕೇಳಿ ಆರ್ ಸುಚೇತನ್ ಹಾಡಿದ್ದಾರೆ.
2: Welcome to today's devotion music program. Dear listeners, in today's program, let us begin the program with a composition of Kanakadasa rendered by R. Suchetan. Ajnanigala koodi adhika snehakkinta.

0: ಕಲಿಯುಗದೊಳು ಹರಿನಾಮವನೆನೆದರೆ ಪುರಂದರದಾಸರ ಒಂದು ರಚನೆ ಎಂಎ ಶೀಲಾ ಅವರ ದನಿಯಲ್ಲಿದೆ.
1: ಕಲಿಯುಗದೊಳು ಹರಿನಾಮವನೆನೆದರೆ ರಿಟನ್ ಬೈ ಪುರಂದರದಾಸ ಸಂಗ್ ಬೈ ಎಂಎಸ್ ಶೀಲಾ.

0: ಎಲ್ಲಿ ಮಾಯವಾದನೇ ರಂಗಯ್ಯನು. ವ್ಯಾಸರಾಯರ ದೇವರ ನಾಮ. ಆರ್ ಎ ರಮಾಮಣಿ, ಬಿ ಆರ್ ಗೀತಾ ಹಾಗೂ ಆರ್ ಚಂದ್ರಿಕಾ ಹಾಡಿದ್ದಾರೆ.
1: ನೌ ಆರ್ ಎ ರಮಾಮಣಿ, ಬಿ ಆರ್ ಗೀತಾ ಅಂಡ್ ಆರ್ ಚಂದ್ರಿಕಾ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ವ್ಯಾಸರಾಯ, ಎಲ್ಲಿ ಮಾಯವಾದನೇ ರಂಗಯ್ಯನು.

0: ನಾಗವಲ್ಲಿ ನಾಗರಾಜ್ ಅವರು ಹಾಡಿರುವ ಬಸವಣ್ಣನವರ ಒಂದು ವಚನ, ತುಪ್ಪದ ಸವಿಗೆ ಅಲಗನೆಕ್ಕುವ.
1: ನೌ ಅ ಕಂಪೋಸಿಷನ್ ಆಫ್ ಬಸವಣ್ಣ, ಸಾಂಗ್ ಬೈ ನಾಗವಲ್ಲಿ ನಾಗರಾಜ್, ತುಪ್ಪದ ಸವಿಗೆ ಅಲಗನೆಕ್ಕುವ.

0: ಹರಿದಾಸನಾದರೆ ಹೇಗಿರಲಿ ಬೇಕು, ವಿಜಯದಾಸರ ರಚನೆ ಇದು. ವಸಂತ ಮಾಧವಿ ಹಾಡಿದ್ದಾರೆ.
1: ನೌ ಅ ಕಾಂಪೋಸಿಷನ್ ಆಫ್ ವಿಜಯದಾಸ, ಹರಿದಾಸನಾದರೆ ಹೇಗಿರಲಿ ಬೇಕು, ಸಂಗ್ ಬೈ ವಸಂತ ಮಾಧವಿ.

0: ಹಕ್ಕಿಯ ಹೆಗಲೇರಿ ಬಂದ ಬಗೆ ಪ್ರಸನ್ನ ವೆಂಕಟದಾಸರ ರಚನೆ ಇದು. ಎಂಆರ್ ಮಂಜುಳಾ, ಅನುಪಮ, ನಾಗನಂದಿನಿ ವಿಶ್ವನಾಥ್ ಹಾಡಿದ್ದಾರೆ.
1: ಹಕ್ಕಿಯ ಹೆಗಲೇರಿ ಬಂದ ಬಗೆ ರಿಟನ್ ಬೈ ಪ್ರಸನ್ನ ವೆಂಕಟದಾಸ, ಸಾಂಗ್ ಬೈ ಎಂಆರ್ ಮಂಜುಳಾ, ಅನುಪಮ ಅಂಡ್ ನಾಗನಂದಿನಿ ವಿಶ್ವನಾಥ್.

0: ಚಂದ್ರಶೇಖರ ಪುರಾಣಿಕ್ ಮಠ ಅವರು ಹಾಡಿರುವ ಅಲ್ಲಮ ಪ್ರಭುಗಳ ಒಂದು ವಚನ, ಕಳ್ಳಂಗಂಜಿ ಕಾಡ ಹೋಕರೆ.
1: ನೌ ಚಂದ್ರಶೇಖರ್ ಪುರಾಣಿಕ್ ಮಠ್ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಅಲ್ಲಮ ಪ್ರಭು, ಕಳ್ಳಗಂಜಿ ಕಾಡ ಹೊಕ್ಕರೆ.

0: ಶಿವಶಿವ ಎಂದೊಮ್ಮೆ ಸಿದ್ದರಾಮೇಶ್ವರರ ರಚನೆ ಇದು. ಸೋಮನಾಥ್ ಮರಡೂರ್ ಅವರ ದನಿಯಲ್ಲಿದೆ.
1: ಶಿವಶಿವ ಎಂದೊಮ್ಮೆ ರಿಟನ್ ಬೈ ಸಿದ್ದರಾಮೇಶ್ವರ, ಸಂಗ್ ಬೈ ಸೋಮನಾಥ ಮರಡೂರ್.

0: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮವನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಇಂದಿನ ಈ ಹೊತ್ತಿನ ಭಕ್ತಿ ಸಂಗೀತ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: Dear listeners, this was today's devotional music program. This program was a contribution of
2: Akashvani Bengaluru.
1: Anytime Indian Music.
3: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ 100.1 FM. ಅಮೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಾರೆ ಡಿ ಶಶಿಕಲಾ. ಭಾಗವಹಿಸುವ ವಿದ್ಯಾರ್ಥಿನಿ ಪದ್ಮಶ್ರೀ ಬಾಲಾಜಿ.
4: ನಮಸ್ಕಾರ ಮೇಡಮ್.
5: ನಮಸ್ಕಾರ ಅಮ್ಮ. ನಾಮೊರಲ ನುವಿನಿ ಅರಭಿರಾಗದ ಕೀರ್ತನೆಯನ್ನ ಪಾಠ ಮಾಡ್ತಾ ಇದ್ವಲ್ಲ, ಅದರದ್ದು ಎರಡನೇ ಚರಣ ಅಭ್ಯಾಸ ಮಾಡೋಣ.
4: ಸರಿ ಮೇಡಮ್.
5: ಇದರ ಸಾಹಿತ್ಯ ಭಾಗವತಾಗ್ರೇಸರ ರಸಿಕಾವನ ಜಾಗರೂಕುಡ ನೀಪೇರೆ ಓ ರಾಮ ರಾಗಸ್ವರಯುತ
4: ಪ್ರೇಮ ಭಕ್ತ ಜನ
5: ರಕ್ಷಕ ತ್ಯಾಗರಾಜ ವಂದಿತ. ಇದರಲ್ಲಿ ತ್ಯಾಗರಾಜರು ಹೇಳ್ತಾರೆ, ಒಳ್ಳೆ ಸಂಗೀತದಿಂದ ರಾಗ ಸ್ವರದಿಂದ ಹಾಡಿ ನಿನ್ನನ್ನ ಸ್ತುತಿ ಮಾಡಿ ಎಲ್ಲ ಮಾಡಿದಂತ ಭಕ್ತರನ್ನೆಲ್ಲ ನೀನು ಕಾಪಾಡಿದ್ದೀಯ, ಹಾಗೆ ಎಲ್ಲರನ್ನು ಇವರನ್ನೆಲ್ಲ ಹೇಗೆ ಕಾಪಾಡಿದೆಯೋ ಹಾಗೆ ನನ್ನನ್ನು ಸಂರಕ್ಷಣೆ ಮಾಡು ಅಂತ ಹೇಳ್ತಾರೆ. ಇದು ಒಂದು ನಿಂದಾಸ್ತುತಿ. ಯಾಕೆ ಅಂದ್ರೆ, ಯಾಕೆ ನನ್ನ ಮೊರೆ ಕೇಳಬಾರ್ದೆ, ಇವರೆಲ್ಲ ಏನ್ ಕೊಟ್ರು ಗಜರಾಜ ಅವರೆಲ್ಲ ಅಂತ ಸ್ವಲ್ಪ ಬೈದ ಹಾಗೆ ಹೇಳಿದಾರಲ್ಲ, ಅದರಿಂದ ಇದು ನಿಂದಾಸ್ತುತಿಗಳಲ್ಲಿ ಒಂದಾಗುತ್ತೆ. ಇದು ತುಂಬಾ ಹಳೆ ಕೀರ್ತನೆ, ತುಂಬಾ ಹಳೆ ಪಾಠ ಅಂತ.

ಇದು ಭಾಗವತ ಅಗ್ರೇಸರ ರಿಪೀಟ್ ಮಾಡಬೇಕಾದ್ರೆ ಎರಡಕ್ಷರ ತಳ್ಕೊಳ್ಬೇಕು, ಮುಂದಕ್ಕೆ ಹಾಡುವಾಗ ಮೂರಕ್ಷರ ತಳ್ಕೊಳ್ಬೇಕು.

ನೀನಿಷ್ಟು ಭಾಗವತ ಪ್ರಿಯ, ಎಷ್ಟು ಜಾಗರೂಕ ಅಂತ ನೀನು ಹೆಸರು ಪಡೆದಿದ್ದೀಯ. ಓ ರಾಮ, ಇವರೆಲ್ಲರನ್ನು ಕಾಪಾಡ್ದಾಗೆ ನನ್ನನ್ನು ಕಾಪಾಡು ಅಂತ ಕೇಳ್ತಾ ಇರ್ತೀಯ ತ್ಯಾಗರಾಜ. ಇಷ್ಟನ್ನ ಸೇರ್ಸಿ ಹೇಳೋಣ ಇವಾಗ.

ರೀಸ ಮುಂದಕ್ಕೆ ಹೋಗುವಾಗ ನಾಮೊರಲನ್ನು ವಿನಿ ಹಾಡುವಾಗ ಇನ್ನೊಂದು ಸ ಸೇರಿಸ್ಕೊಳ್ಬೇಕಾಗತ್ತೆ, ಯಾಕೆಂದ್ರೆ ಅದು ಮುಖಾಲೆಡುಪಿಗೆ ಬರೋದ್ರಿಂದ. ಈಗ ರಾಗ ಸ್ವರಯುತ ಎರಡನೇ ಸಲದ್ರಿಂದ ಹಾಡೋಣ.

0: ಕೀರ್ತನೆ ಮುಗಿಸಿದ್ದೇವೆ, ನಿಮಗೂ ಚೆನ್ನಾಗಿ ಅರ್ಥ ಆಗಿದೆ ಅಂತ ತೋರುತ್ತೆ. ಎರಡನೇ ಚರಣನು ಇದೇ ಥರ ಹಾಡಿ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ, ಚೆನ್ನಾಗಿ ಬಳಸ್ಕೊಳ್ಳಿ.
1: ಆಯಿತು ಮೇಡಮ್, ನಮಸ್ಕಾರ ಮೇಡಮ್.
0: ನಮಸ್ಕಾರ.
2: ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ಡಿ ಶಶಿಕಲಾ, ಭಾಗವಹಿಸಿದ್ದವರು ಪದ್ಮಶ್ರೀ ಬಾಲಾಜಿ. ಈ ಕಾರ್ಯಕ್ರಮದ ಮುಂದುವರೆದ ಭಾಗ ನಾಳೆ ಇದೇ ಸಮಯಕ್ಕೆ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಗಾಯನ ಕೇಳುವಿರಿ. ರಾಗ್ ಸುಖಿಯಾ ಬಿಲಾವಲ್, ಖಯಾಲ್ ವಿಲಂಬಿತ್ ಜಪ್ತಾಲ್, ದೇವಿ ದುರ್ಗೆ.
2: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್. ರಾಗ್ ಸುಖಿಯಾ ಬಿಲಾವಲ್, ಝಪ್ತಾಳ್ ದೇವಿ ದುರ್ಗೆ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಗಾಯನ ಆಸ್ವಾದಿಸುತ್ತಿರುವಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ತಬಲ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ವೀರೇಶ್ವರ್ ಹಿರೇಮಠ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ರಾಗ್ ಸಂಪೂರ್ಣ ಮಾಲ್ಕೌನ್ಸ್ ಖಯಾಲ್ ವಿಲಂಬಿತ್ ತೀನ್ ತಾಲ್ ಬರಜ ರಹೇ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್. He was accompanied on tabla by Pandit Raghunath Nakod and harmonium by Vireshwar Hiremath. Continuing the concert, now listen to Raag Sampurna Malkaus. Khyal Vilambit Teen Taal, Baraj Rahe.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ತಬಲಾ ಉಸ್ತಾದ್ ನಿಜಾಮುದ್ದೀನ್ ಖಾನ್, ಸಾರಂಗಿ ಉಸ್ತಾದ್ ಅಬ್ದುಲ್ ಲತೀಫ್ ಖಾನ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್. ಹಿ ವಾಸ್ ಅಕಂಪನೀಡ್ ಆನ್ ತಬ್ಲಾ ಬೈ ಉಸ್ತಾದ್ ನಿಜಾಮುದ್ದೀನ್ ಖಾನ್ ಅಂಡ್ ಸಾರಂಗಿ ಬೈ ಉಸ್ತಾದ್ ಅಬ್ದುಲ್ ಲತೀಫ್ ಖಾನ್.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಆನೂರು ಅನಂತಕೃಷ್ಣ ಶರ್ಮಾ ಮತ್ತು ಸಂಗಡಿಗರಿಂದ ಲಯನಿನಾದ. ಮೊದಲಿಗೆ ನಾಟಕುರಂಜಿರಾಗದ ವರ್ಣ ಚಲಮೇಲ ಆದಿತಾಳದಲ್ಲಿದೆ. Welcome to today's Carnatic Classical Music Program. Dear listeners, in today's program we bring you Layaninada by Anuru Anandakrishna Sharma and Party. To begin with, Varna set to Natakuranjiraga Aditala Chalamela.

ಗಣೇಶ ವಂದನಾ ರೇವತಿ ರಾಗ ಚತುರಶ್ರ ಮತ್ತು ಖಂಡನಡೆ ತಾಳದಲ್ಲಿದೆ. ಗಣೇಶ ವಂದನಾ ಸೆಟ್ಟು ರೇವತಿ ರಾಗ ಚತುರಶ್ರ ಅಂಡ್ ಖಂಡನಡೆ ತಾಳ.

0: ಆನೂರು ಅನಂತಕೃಷ್ಣ ಶರ್ಮಾ ಮತ್ತು ಸಂಗಡಿಗರಿಂದ ಲಯನಿನಾದ ಆಲಿಸುತ್ತಿದ್ದೀರಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತ ಈಗ ಕೇಳಿ ವಸಂತ ವೈಭವ. ರಾಗಗಳು ವಸಂತ, ಕಲ್ಯಾಣ ವಸಂತ ಮತ್ತು ವಸಂತ ಭೈರವಿ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಲಯನಿನಾದ ಬೈ ಆನೂರು ಅನಂತಕೃಷ್ಣ ಶರ್ಮಾ ಅಂಡ್ ಪಾರ್ಟಿ. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್ ನೌ, ಲೆಟ್ ಅಸ್ ಲಿಸನ್ ಟು ವಸಂತ ವೈಭವ. ಸೆಟ್ ಟು ರಾಗ್ ವಸಂತ, ವಸಂತ ಕಲ್ಯಾಣ ಅಂಡ್ ವಸಂತ ಭೈರವಿ.
1: ಧಿಮ್ ನಾ ತಾ ಧಿಮ್ ಧಿಮ್ ಧಿಮ್ ನಾ ತಾ ಧಿಮ್ ಧಿಮ್ ನಾ ತಾ ಧಿಮ್ ಧಿಮ್ ಧಿಮ್

ಮೋಹನರಾಗದಲ್ಲಿ ಸಂಯೋಜಿಸಿರುವ ಒಂದು ಜನಪದ ಸಂಗೀತ ಮೋಹನಮಾಯ. ನೌ ಅ ಫೋಕ್ ಟ್ಯೂನ್ ಬೇಸ್ಡ್ ಆನ್ ಮೋಹನರಾಗ ಮೋಹನಮಾಯ.

ಇದುವರೆಗೂ ಆನೂರು ಅನಂತಕೃಷ್ಣ ಶರ್ಮಾ ಮತ್ತು ಸಂಗಡಿಗರಿಂದ ಲಯನಿನಾದ ಕೇಳಿದ್ರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ಲಯನಿನಾದ ಬೈ ಆನೂರು ಅನಂತಕೃಷ್ಣ ಶರ್ಮಾ ಅಂಡ್ ಪಾರ್ಟಿ. ದಿಸ್ ಪ್ರೋಗ್ರಾಮ್ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: 100.1 MHz ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರಾಜು ತಾರಾನಾಥ್ ಅವರಿಂದ ಸರೋದ್ ವಾದನ ಕೇಳುವಿರಿ. ರಾಗ್ ನಟ್ ಭೈರವ್.
1: ಲಿಸನ್ ಟು ಹಿಂದೂಸ್ತಾನಿ ಸರೋದ್ ರಿಸೈಟಲ್ ಬೈ ಶ್ರೀ ರಾಜೀವ್ ತಾರಾನಾಥ್, ರಾಗ್ ನಟ ಭೈರವ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರಾಜೀವ್ ತಾರಾನಾಥ್ ಅವರಿಂದ ಸರೋದ್ ವಾದನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಪಂಡಿತ್ ರಘುನಾಥ್ ನಾಕೋಡ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಮಿಶ್ರ ಕಾಫಿ.
1: ಯು ಆರ್ ಲಿಸ್ನಿಂಗ್ ಟು ಸರೋದ್ ರಿಸೈಟಲ್ ಬೈ ಶ್ರೀ ರಾಜೀವ್ ತಾರಾನಾಥ್. ಹಿ ಇಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಮಿಶ್ರ ಕಾಫಿ.

0: ಇದುವರೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರಾಜೀವ್ ತಾರಾನಾಥ್ ಅವರಿಂದ ಸರೋದ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸರೋದ್ ರಿಸೈಟಲ್ ಬೈ ಶ್ರೀ ರಾಜೀವ್ ತಾರಾನಾಥ್. He was accompanied on tabla by Pandit Raghunath Nakor.
2: This program is the contribution of Akashvani Dharwad.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಎವಿ ಪ್ರಕಾಶ್ ಅವರಿಂದ ಕೊಳಲು ವಾದನ. ಪಕ್ಕವಾದ್ಯದಲ್ಲಿ ವೈಲಿನ್ ವಿದ್ವಾನ್ ಮೈಸೂರು ಆರ್ ನಾಗರಾಜ್, ಮೃದಂಗ ವಿದ್ವಾನ್ ತುಮಕೂರು ಬಿ ರವಿಶಂಕರ್. ಮೊದಲಿಗೆ ಅಭೋಗಿ ರಾಗದ ವರ್ಣ ಆದಿತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ಫ್ಲೂಟ್ ರಿಸೈಟಲ್ ಬೈ ಎವಿ ಪ್ರಕಾಶ್. ಅಕಂಪನಿಸ್ ಆರ್ ಆನ್ ದ ವೈಲಿನ್ ವಿದ್ವಾನ್ ಮೈಸೂರು ಎಂ ನಾಗರಾಜ್, ಆನ್ ದ ಮೃದಂಗಂ ವಿದ್ವಾನ್ ತುಮಕೂರು ಬಿ ರವಿಶಂಕರ್. ಟು ಬಿಗಿನ್ ವಿತ್ ವರ್ಣ ಸೆಟ್ ಟು ಅಭೋಗಿ ರಾಗ ಆದಿತಾಳ.

ಇನ್ನೀಗ ತ್ಯಾಗರಾಜರ ಕೃತಿ ಕಾಮವರ್ಧಿನಿರಾಗ ಆದಿತಾಳದಲ್ಲಿದೆ ವಾಡೇರಾ ದೈವಮೋ. ನೌ ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಕಾಮವರ್ಧಿನಿರಾಗ ಆದಿತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎವಿ ಪ್ರಕಾಶ್ ಅವರಿಂದ ಕೊಳಲು ವಾದನ ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ವಿದ್ವಾನ್ ಮೈಸೂರು ಎಂ ನಾಗರಾಜ್, ಮೃದಂಗ ವಿದ್ವಾನ್ ತುಮಕೂರು ಬಿ ರವಿಶಂಕರ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಕೇಳಿ ತ್ಯಾಗರಾಜರ ಮತ್ತೊಂದು ಕೃತಿ ಕಲ್ಯಾಣ ವಸಂತರಾಗ ರೂಪಕ ತಾಳದಲ್ಲಿದೆ ನಾದಲೋ ಲುಡೈ. Dear listeners, you are listening to Flute Recital by A.V. Prakash. Accompanists are on the violin

ಎವಿ ಪ್ರಕಾಶ್ ಅವರ ಕೊಳಲು ವಾದನದಲ್ಲಿ ಈಗ ತ್ಯಾಗರಾಜರ ದೇವರನಾಮ ಮಲಯ ಮಾರುತರಾಗ ರೂಪಕ ತಾಳದಲ್ಲಿದೆ. ಮನಸ ಎಟನೋರ್ತುನಿ. ಎವಿ ಪ್ರಕಾಶ್ ಕನ್ಕ್ಲೂಡ್ಸ್ ಹಿಸ್ ಫ್ಲೂಟ್ ರಿಸೈಟಲ್ ವಿತ್ ಮನಸ ಎಟನೋರ್ತುನಿ ಸೆಟ್ ಟು ಮಲಯ ಮಾರುತರಾಗ ರೂಪಕ ತಾಳ ರಿಟನ್ ಬೈ ತ್ಯಾಗರಾಜ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಎವಿ ಪ್ರಕಾಶ್ ಅವರಿಂದ ಕೊಳಲು ವಾದನ ಆಸ್ವಾದಿಸಿದರೆ, ವಯಲಿನ್ ಸಹಕಾರ ನೀಡಿದವರು ವಿದ್ವಾನ್ ಮೈಸೂರು ಎಂ ನಾಗರಾಜ್, ಮೃದಂಗ ವಿದ್ವಾನ್ ತುಮಕೂರು ಬಿ ರವಿಶಂಕರ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, you are listening to Flute Recital by A.V. Prakash. Accompanies were on the violin, Vidwan Mysuriam Nagaraj, on the mridangam, Vidwan Tumakuru B. Ravishankar. This program is a contribution of Akashvani Bengaluru.

ಧರ್ಕ ದಿಗ ಟಕ ಟಕ ಟಕ ದಿ ಗನ ಧರ್ಕ ದಿಕ್ಕ ಟಕ ತಗದಿ ಧರ್ಕ ದಿಗ ಟಕ ಟಕ ಟಕ ದಿ ಗನ ಧರ್ಕ ದಿಕ್ಕ ಟಕ ತಗದಿ ಧರ್ಕ ದಿಗ ಟಕ ಟಕ ತಗದಿ ಗನ ಧರ್ಕ ದಿಕ್ಕ ಟಕ ತಗದಿ ಧರ್ಕ ದಿಗ ಟಕ ಟಕ ತಗದಿ ಗನ ಧರ್ಕ ದಿಕ್ಕ ಟಕ ತಗದಿ ಧರ್ಕ ದಿಗ ಟಕ ಟಕ ತಗದಿ ಗನ ಧರ್ಕ ದಿಕ್

ಶಿವ ಶಂಕರ ಜಯ ಪ್ರಲಯಂಕರ ಜಯ ಅಭಯಂಕರ ಶೀಶ ತ್ರಿಪುಂಡ ಜಯತಿ ಕರುಣಾಕ ಅಂಗ ಭಸ್ಮ ಅರ್ಧಂಗ ಸಂಗ ಧರ ಕರಲ ಕಂಠ ಧರ ಫಣಿ ಧರ ಶಶಿಧ ಜಟಾಜೂಟ ಧರ ಮಧ್ಯ ಗಂಗ ಧರ ಕರ ತ್ರಿಶೂಲ ಧರ ಜಯತಿ ತ್ರಿಪುರ ವೀರ ಭದ್ರ ಗಣ ಹರ ಬಿರಂಚ ಸುರ ಸಹಿತ ಮುನೀಸ ಮನೀಷ ಕರತ ಜಯ ಧಗ ಧಗ ಧಾರಿಂದ ಧಾರಿಂದ ಧಾರಿಂದ ಜಯ ಜಯ ಮನಮ ಧಾರಿ ಧಗ ಧಗ ಧಗ ಜ್ವಾಲಮಾಳ ಆಶುತೋಷ ತ್ರಯ ನೇತ್ರ ಕೃಪಾಧರ ಚರಣ ಶರಣ ನಿತ ಧ್ಯಾವತ ಗೌರ ವರ್ಣ ಭುಜ ಕೇಂದ್ರ ಮಾಲ ಅವಿನಾಶಿ ಕಾಶಿ ಕೇ ವಾಸಿ ಕೈಲಾಶಿ ತುಮ ಪಾರ್ವತಿ ಪತಿ ನಿತಿ ನಿತಿ ನಮ ನಮ ಜಯ ಜಯ ಹರ ಹರ ಹರ ಹರ ನಿತಿ ನಿತಿ ನಮ ನಮ ಜಯ ಜಯ ಹರ ಹರ ಹರ ಹರ ನಿತಿ ನಿತಿ ನಮ ನಮ ಜಯ ಜಯ ಹರ ಹರ ಹರ

ಕಲ್ಯಾಣ ಪ್ರದ ಪ್ರಭು ದಾಗಿರ್ತಕ್ಕ ದುಮ್ಕಿರ್ತಕ್ಕ ದಾಗಿರ್ತಕ್ಕ ದುಮ್ಕಿರ್ತಕ್ಕ ದುಮ್ಕಿರ್ತಕ್ಕ ದುಮ್ಕಿರ್ತಕ್ಕ ದುಮ್ಕಿರ್ತಕ್ಕ ದುಮ್ಕಿರ್ತಕ್ಕ ದುಮ್ಕಿರ್ತಕ್ಕ ದುಮ್ಕಿರ್ತಕ್ಕ ದುಮ್ಕಿರ್ತಕ್ಕ ದುಮ್ಕಿರ್ತಕ್ಕ ದುಮ್ಕಿರ್ತಕ್ಕ ದುಮ್ಕಿರ್ತಕ್ಕ ದ

ಬಿಂಗನ ಕದ ಧಡನ್ನ ಕದ ಕದ್ರಿಗಿಟ್ಟು ತಾಗಿತ ಟೆಕಿಟ್ಟು ಕದ್ರಿಗಿಟ್ಟು ಧಕ್ಕಿಟ್ಟು ಧಾಗಿತ್ತಿಟ್ಟು ಧಾಗಿ ನನ್ನ ಘನ ನನಗೆ ಗೆತ್ರಿಗಿಡ್ದಕ್ಕೆ ತಾಕಿಡ್ದು ತಿಂಗಳದ ತಂಗಡದ ಧಾಗಿ ನನ್ನ ನನ್ನ ಘನ ನನಗೆ ಗೆತ್ರಿಗಿಡ್ದಕ್ಕೆ ತಾಕಿಡ್ದು ತಿಂಗಳದ ತಂಗಡದ ಧಾಗಿ ನನ್ನ ನನ್ನ ಘನ ನನಗೆ ಗೆತ್ರಿಗಿಡ್ದಕ್ಕೆ ತಾಕಿಡ್ದು ತಿಂಗಳದ ತಂಗಡದ

ಗಂಡಿರ್ತಕ್ಕಂಥ ತಾಗಿ ತಟ್ಟೆ ಹೇಗೆ ತಟ್ಟೆ ಗದಿಗನ್ನ ದೇಗಿ ತಾಗಿ ತಟ್ಟೆ ಕತ ಗದಿಗನ್ನ ಹಿಂದಿರ್ತಕ್ಕ ತಾಗಿ ತಟ್ಟೆ ಹೇಗೆ ತಟ್ಟೆ ಗದಿಗನ್ನ ದೇಗಿ ತಟ್ಟೆ ತಾಗಿನ ದೇ ತಾಗಿನ ದೇ ತಗನ್ನ ದೇ ತಗನ್ನ ದೇ ತಗನ್ನ ದೇ ತಗನ್ನ ದೇ ತಗನ್ನ ದೇ ತಗನ್ನ ದೇ ತಗನ್ನ ದೇ ತಗನ್ನ

ಆದರ್ ಬದಲನೆ ದಿಗ ದಿಗ ಕರ ಕುಠಾರ ಕಾಟತ ಕೊಟ್ಟಿಲ ತಿರುಗಡತ ಆಧಾ ದಾ ಗಣಪತಿ ಬಗ ಪ್ರಥಮ ಪೂಜ್ಯ ಜಗ ಬಾಲ ಲಾಲ ಸುಭ ಸುಂದ ಮಾಲಗಲೆ ಮುಂದ ವೀರ ದಾಗಡತ ಧುಮಕೃತ ಧಾ ದಿನ ದಿನ ಚತುರ ನನ ಚಿತ ಧಾರಿ ದೀನನ ಕಿ ದೀನತಾ ನಿವಾರಿ ದಾ ದಾತಾ ಪ್ರಾತ ಶಂಖ ಚಕ್ರ ಕರ ಗದಾ ಪದುಮು ಧಾರಿ ವಿಷ್ಣು ವಿಪತ್ತಿ ವಿನಾಶನ ತಿಧಾರಿ ಧುಮಕೃತ ಧುಮಕೃತ ಗದಾ ಟಕಿಟ ಧಿಕಿಟ ಧಾ ಬಂ ಬಂ ಶಿವ ಶಿವ ಅಗಡ ಬಂ ಡಿಮಿ ಡಮರು ಡಂ ಡಿಮಿ ಡಿಮಿ ಡಿಮಿ ತಗ ತಗ ತಗಿರಿ ಧಾ ಧಾ ಡಿಮಿ ಡಿಮಿ ತಗ ತಗಿರಿ ಧಾ ಡಿಮಿ ಡಿಮಿ ತಗ ತಗಿರಿ ಧಾ ಡಮರು ಡಿಮಿ ಡಿಮಿ ಡಿಮಿ ತಗ ತಗಿರಿ ಧಾ ಧಾ ಡಿಮಿ ಡಿಮಿ ತಗ ತಗಿರಿ ಧಾ ಡಿಮಿ ಡಿಮಿ ತಗ ತಗಿರಿ ಧಾ ಡಮರು ಡಿಮಿ ಡಿಮಿ ಡಿಮಿ ತಗ ತಗಿರಿ